ಗೌರೀತ್ವನೇವ ಶಶಿಮೌ ನಿಗತ ಪ್ರತಿಷ್ಠ ಈಷತ್ಸಹಾಸಮಲಂ ಪರಿಪೂರ್ಣಚಂದ್ರೋ ಬಿಂಬಾನುಕಾರಿ ಕನಕೋತ್ತಮ ಕಾಂತಿಕಾಂತಂ ಅತ್ಯ

ಉಪಕಾರಕರಣಾಯ ಸದಾರ್ಥಚಿತ್ತ ಏಭಿರ್ಹತೈ ಜಗದುಪೈತಿ ಸುಖಂ ತಥೈತೆ ಕುರ್ವಂತು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯುಮಧಿಗಮ್ಯತಿಮಂ ರಯಾಂತು ಮನಗ್ರೇತಿ ನೂನ ಮಹಿತಾನ್ ವಿನಿಹಂಸಿ ದೇವಿ ದೃಷ್ಟೈವ ಖಿನ್ನ ಭವತಿ ಪ್ರಕರೋತಿ ಭಸ್ಮೋ ಸರ್ವಾಸುರಾನ್ ವಿಶ್ವಯತ್ಪ್ರಹಿಣೋ ಶಿಶಸ್ತ್ರಂ ಲೋಕಾನ್ ಭಯಾಂತರಿತೋ ಶಸ್ತ್ರಪೂತ ಇತ್ಥಂ ಮತಿರ್ಭವತಿ ದೇವಿ.